ನವ ಸಮುದ್ರ ಸುಖದ ನಾವ ಶೇಖರಾಮನ ಭವ ಸಮುದ್ರ ಸುಖದ ನಾವ ಶೇಖರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಶ್ರೀ ರಾಮ.